ಎಷ್ಟೇ ಗಲಿಕೆ ಚಾಲ ಥ್ರೂಟ್ ಇನ್ಫೆಕ್ಷನ್ ವಿಕನ ಆಗಿದೆ ಪರಡೆ ಜಬರ್ದಸ್ತ್ ಕಾರ್ಯಕ್ರಮ ಇಲ್ಲಿ ದಿನ ಇಲ್ಲವಾ ಚರ್ತ ಕೆ ಮಚರು ಉಚಿಚಲ ಇಲ್ಲಿ ದಿನ ಇಲ್ಲವ ಚಕುಮ್ನಿಕನ ನೂರ್ ದಸೆ ಹರಷ್ ಧರ್ಮನೆ ಒಲಗಿದ ಇಲ್ಲಿ ದಿನ ಇಲ್ಲವ ದಸೆ ಮಂಬರೆ ಉಚಿಚಲ ಇಲ್ಲಿ ದಿನ ಇಲ್ಲವ ಚಕುಮ್ದಿ ಬನ ಚಕುಮ್ನಿಕನ ಸ್ವಜಿದೆ ಔರ್ ಸರ ಔ ಬಿಸರ ಸುದಲಿ ಅಲ್ಲಿ ಸ್ವಜಿ ನಗೈ ಬನಹಂ ಇಶ್ಮಾ ಹರ್ಬಲ ಸ್ಪ್ರೇ ಕವಲ ಇಲ್ಲಿ ದಿನ ಇಲ್ಲ ಚರ್ತ ಹರಷ್ ವಿ ಆಗಿ ಕೆ ಡೇರ್ ಜಬರ್ದಸ್ತ್ ಕಾರ್ಯಕ್ರಮ ದಿನ ಇಲ್ಲವ ಚಕುಮ್ನಿಕನ ಕುಮದಿ ಪ್ಯಾಸ್ ಒಲ ಶಿಂಪು ಯನ ಇಶ್ಮಾ ಕಸ್ಮಡಿಕ ಬೈಸಾನ್ ಗೆ ಸತ್ ಕೇಸ್ಮಾ ಚಕುಮ್ನಿಕನ ಶಿಂಪು ದಿ ಅದಕ್ಕೆ ಇದಕ್ಕೆ ಚಕುಮಾ ಬ್ಲೇಕ್ ಶೈನ್ ಶಿಂಪುದ ಮಸಲಾ ಕೆಸು ಕೋಯ್ ಚೇರ ಜಮಾ ವ್ಯಕ್ತ ಶೈ ಪುಖಾನ ಸ್ತಾ ಜಮಾ ವ್ಯಕ್ತ ಕೆ ಚಕುಮ್ನಿ ಹಿಸ್ ಕಿಸ್ಮಾ ನೋರ ಮಸಲಾನ ಬಲ್ಕಿ ಜ ಸಿರ್ಫ್ ಜಸ್ ವಾಯ್ ಚೇರ ಜಮಾ ವ್ಯಕ್ತ ಶೈನಿಂಗ್ ಕೆ ಕ್ಷುಲಿಸ್ಟಿ ನೋ ಅಕ್ಸರ್ ಚಕುಮ್ನಿ ಗನ ದಸಿ ಖಲಕ್ ವಿ ಚೇ ಚರ್ತ ಕೆ ಶೂರಿ ನಾಗೈ ಕುಮ್ ವ್ಯಕ್ತವಿ ಕನ ವಾಚೆ ಆಗಿದೆ ಪರ ಚಕುಮ್ನಿ ಗನ ದಗೈ ಸೇ ಮನೆ ನೋ ಮಸಲಾ ಚಕುಮ್ನಿ ಗನ ಜಮುಡ್ ವಾಲ್ ಕುಮಾ ಇಶ್ಮಾ ಕುಮಾ ಬ್ಲೇಕ್ ಶೈನ್ ಶಿಂಪು ಆಗ ಬಿಲ್ಕುಲ್ ಇಸ್ತೇಮಾಲ್ ಕಿ ಇನ್ಸ್ಲಾ ಫೈದಾ ಬಾ ಆಗದರ್ ಕಿವಿ ಓವರ್ ಸರ ಓವರ್ ಸರ ಅದೇ ಸರ ಚಿಕುಮ್ ನಿಗೇನ ಅನ್ನೂರು ಮಸಲಾ ಕುಮ್ ಪ್ರಾಡಕ್ಟ್ ಟೂಲ್ ತಸು ಬಿಲ್ಕುಲ್ ಇಸ್ತೇಮಾಲ್ ಅವಲ ಶೇ ಇನ್ಸ್ಲಾ ತಸ್ತ ವೈಸ್ ಕಿಸ್ಮಾ ಚಿಕುಮ್ ನಿಗೇನ ಮಸಲನ್ನ ಕಿವಿ ಓವರ್ ಸರ ಓವರ್ ಸರ ಚಿಕುಮ್ ನಿಗೇನ ದೇ ಸರ ಸರ ಚಿಕುಮ್ ನಿ ಚಶಾಲ ಕೃಷ್ಣ ದೇ ಮಾಫ್ ಕ್ಯಾಲ್ ಲಕ್ಕೆ ರೋಡಿ ಕೆ ಮಸಲಾ ಲಿಂಕ್ ಕವಿ ಹೋಶ ಗೆರ್ ಖಾನಾ ಮುಸರ್ ದಲ್ ಕ ಬಿಲ್ಕುಲ್ ಓಕೆ ದೇ